0: ಚಕ್ಷಸಂತ್ವ ಹಮಿಷಾ ವಿಧೇಮ
1: ಮಾನೋ ಮಹಾಂತ ಮುತಮಾನೋ ಅರ್ಭಗಂ ಮಾನ ಉಕ್ಷಂತ ಮುತಮಾನ ಉಕ್ಷಿತಂ
0: ಮಾನೋ ವಧೇ

0: ಸುಧ್ಯಂತ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸಗ್ಗಸ್ವಾಹ.
1: ಪುರುಷ ಹರಿತ ಪಿಂಗಳ ಲೋಹಿತಾಕ್ಷಿ ದೇಹಿ ದೇಹಿ.

0: ಡಮ ಡಮ ಡಮ ಡಮ ಡಮ ಡಮ ಡಮರೋತರ ಗೋಲ ಭಂಡರಿ ಪರಮೇಶ್ವರ
1: ಗೋಲ ಭಂಡರಿ ಪರಮೇಶ್ವರ
0: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
1: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
0: ಹರ ಬಂಬಂ ಹರ

0: ತಂಗಡದಿಂದ ತಿಂದಂತ ಹಿತ್ತಂಗಡದಾಗ ತರಿಗಡದಾಗ ಧಿತ್ತಿತ್ತಂಗಡದಾಗ ತರಿಗಡದಾಗ ಧಿತ್ತಂಗಡದಾಗ ತರಿಗಡದಾಗ ತಾಂಗದಿಂದ ತಿಂದಂತ ಹಿತ್ತಂಗಡದಾಗ ತರಿಗಡದಾಗ ಧಿತ್ತಿತ್ತಂಗಡದಾಗ ತರಿಗಡದಾಗ ಧಿತ್ತಂಗಡದಾಗ ತರಿಗಡದಾಗ ತಲಾಂಗದ ಹಿತ್ತಂಗಡದಾಗ ತರಿಗಡದಾಗ ತಲಾಂಗದ ಹಿತ್ತಂಗಡದಾಗ ತರಿಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತಾಂಗಡದಾಗ ತರಿಗಡದಾಗ ತತ್ತಿತ್ತಗದನ ದಾಂ ತಿತ್ತಗದನ ದಾಂ ತಗದನ ದಾಂ ತನಿಂಗಡಗದ ತನಿಂಗಡಗದ ತಿಂಗಡಗದ ತನಿಂಗಡಗದ ತರಿಂಗಡಗ ತರಿಂಗಡಗ ತತ್ತಿತ್ತಗದನ ದಾಂ ತಿತ್ತಗದನ ದಾಂ ತಗದನ ದಾಂ ತನಿಂಗಡಗದ ತನಿಂಗಡಗ ತರಿಂಗಡಗದ ತನಿಂಗಡಗ ತರಿಂಗಡಗ ತರಿಂಗಡಗ ತತ್ತಿತ್ತಗದನ ದಾಂ ತಿತ್ತಗದನ ದಾಂ ತಗದನ ದಾಂ ತನಿಂಗಡಗದ ತರಿಂಗಡಗ ತರಿಂಗಡಗದ ತನಿಂಗಡಗ ತರಿಂಗಡಗ ತರಿಂಗಡಗ ತಗದನ ಜನದಗ ದಿವದಗ ಜನದಗ ದಿವದಗ ಜನದಗ ದಿವದಗ ಜನದಗ ತರಿಗಡದಗ ತಾಂಗಡದಗ ತರಿಗಡದಗ ತಾಂಗಡದಗ ತರಿಗಡದಗ ತರಿಗಡದಗ ತಾಂಗಡದಗ ತರಿಗಡದಗ ತಾಂಗಡದಗ ತರಿಗಡದಗ ತರಿಗಡದಗ ತಾಂಗಡದಗ ತಾಂಗಡದಗ ತಾಂಗಡದಗ ತತ್ತಿನತ
1: We present the popular Thilana set to a raga that gives joy and happiness, Kadana Kutuhalam.

0: ಡಮ ಡಮ ಡಮ ಡಮ ಡಮ ಡಮ ಡಮರೂಧರ ಗೋಲ ಭಂಡರಿ ಪರಮೇಶ್ವರ
1: ಗೋಲ ಭಂಡರಿ ಪರಮೇಶ್ವರ
0: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
1: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
0: ಹರ ಬಂಬಂ